ತಿಟ್ಟಗಿರಿತ ಚಟ ಜೂಟ ಮತ ಗಂಗಾ ಝಲಕತ ಶೀಶ ಚಂದ್ರಮಾಲ ಲಾಟ ಹಲಕ ಮ್ಯಾಲ ಮ್ಯಾಲ ಗ್ರೀವಾ ಬಿಜ ಪುಲಕ ತ್ರಿಪುಂಡ ಕಾನನ ಕುಂದನ ಹಲಕ ಅಶ್ವ ಭಂಗ ತ್ರೈ ನೇತ್ರ ದಿಗಂಬ ಕರತರ ಗಿರಿ ಕೈಲಾಶ ಶಿಖರ ಕರತ.